ಗೋಪಿಣಿ ಅಖಿಲಾಗ ಸೌಗಾರಿಣಿ ಮೌಮ್ಮ ಯಮುನಾ ದಡ ಸಂಚಾರಿಣಿ ಕಮಲನಾಭ ಮುಂಗೋಗಿನಿ ಆನಂದ ಪರರೂಪಿಣಿ ಅಖಿಲಾಗ ಸೌಗಾರಿ